ಸಂತ ಮನೋಂದುತ ಡನ ಇಹ ಕೊಟವಾರಿ ಮೇರೀ ದಿವಸ ರೈನ ತೇರೇ ಪಾಉ ಪಲುಸಾ ಕೇಸ ಚವರ ಕರ ಫೇರೀ ಹಮಕೂ ಕರ ತೇರೇ ದರಬಾರ ಪಂಕಹ ಆಗೇ ಬದನ ಪಸಾರ ಪೂರ್ವ ಜನಮ ಹಮ ತುಮರೇ ಸೇವಕ ಅಬ ತೋ ಮಿಟಿಯಾ ನ ಜಾಯಿ ತೇರೇ ದ್ವಾರೇ ತುನ ಸಹಜ ಕೀ ಮಥೇ ಮೇರೇ ದಗಾಯೀ ದಾಗೇ ಹೋಹೇ ಸೋ ರನ ಮಹ ಜೂಜಹੈ ಬಿನ ದಾಗೇ ಪಗ ಜಾಯೀ ಸಾಧು ಹೋಯೇ ಸೋ ಭಗತ ಪಛಾನೈ ಹರ ಲೈ ಖಜಾನೈ ಪಾಈ ಕೋಠರೇ ಮಹ ಕೋಠರೀ ಪರಮ ಕೋಠಿ ವಿಚಾರ ಗೌರ ದೀನೀ ಬಸ್ತ ಕಬೀರ ಕೋ ಲೇವಹ ಬಸ್ತ ಸಂಹಾರ ಕಬೀರ ದೀ ಸಂಸಾರ ಕೋ ಲೀನೀ ಜಿಸ ಮಸ್ತಕ ಭಾಗ ಅಮೃತ ರಸ ಜಿನ ಪಾಯಾ ಥಿರತಾ ಕಾ ಸುಹಾಗ ಲಿಖೈ ಕತಹೇ ನಾ ಛೂಟಿಯ ಖಿನ ಖಿನ ಭೂಲನ ಹಾರ ಬಖಸನ ಹಾರ ಬಖಸಲೈ ನಾನಕ ಪಾರ ಉತಾರ ಸುಖ ಟಲ ಗೋರ ಸೇವಿಯ ಅಹನಿಸ ಸಹಜ ಸ್ವಭಾಯೇ ದರ್ಶನ ಪರಸೈ ಗುರುಕ ಜನಮ ಮರಣ ದುಃಖ ಜಾಯ ಹೋವೈ ಸಿಫ ತಖ ಸಮಧಿ ನೂರ ಅರ ಸೋ ಕುರ ಸೋ ಚಟಿಯ ತುದ ಡಿಠೇ ಸಚೇ ಪಾತಶಾಹ ಮಲ ಜನಮ ಜನಮ ದೀ ಕಟಿಯ ಸಜ್ಜಣ ಸಚಾ ಪಾತಶಾಹೋ ಸಿರ ಶಾಹಾಂ ದಶಾಹೋ ಜಿಸ ಪಾಸ ಬೈಠಿಆ ಸೋಹಿಯ ಸਭਨਾ ਦਾ ਵੇਸਾਹੋ ਸੱਜਣ ਸੱਚਾ ਪਾਤਸ਼ਾਹੋ ਸਿਰ ਸ਼ਾਹਾਂ ਦਾ ਸ਼ਾਹੋ ਜਿਸ ਪਾਸ ਬੈਠਿਆ ਸੋਹੀਐ ਸਭਨਾ ਦਾ ਵੇਸਾਹੋ ಸತ್ನಾಮ ಶ್ರೀ ವಾಹೆ ಗುರು ಸಾಹಿಬ ಜೀ ಸೋರಠ ಮಹಲ್ಲಾ ಪಂಜವಾ ಖೋಜತ ಖೋಜತ ಖೋಜ ಬಿಚಾರಿಯೋ
ਸਤ ਸਾਰਾ ਕਿਲ ਬਿਖ ਕਟ ਨਿਮਖ ਅਰਾਧਿਆ ਗੁਰਮੁਖ ਪਾਰ ਉਤਾਰਾ ਖੋਜਤ ਖੋਜਤ ਖੋਜ ਵਿਚਾਰਿਓ ਰਾਮ ਨਾਮ ਤਤ ਸਾਰਾ ਕਿਲ ਬਿਖ ਕਟ ਨਿਮਖ ਅਰਾਧਿਆ ਗੁਰਮੁਖ ਪਾਰ ਉਤਾਰਾ ਹਰ ਰਸ ਪੀਵਹੁ ਪੁਰਖ ਗਿਆਨੀ ਸੁਣ ਸੁਣ ਮਹਾ ਤ੍ਰਿਪਤ ਮਨ ਪਾਵੈ ਸਾਧੂ ਅੰਮ੍ਰਿਤ ਬਾਣੀ ਰਹਾਉ ਮੁਕਤ ਭੁਗਤ ਜੁਗਤ ਸੱਚ ਪਾਈਐ ਸਰਬ ਸੁਖਾ ਕਾ ਦਾਤਾ